ಜಯ ಜಯ ಶ್ರೀ ಸುದರ್ಶನ ನಿಜ ಪದ ಪ್ರೀತ ಸದ್ಗನ ನಿರುಪದಿ ಸ್ಪೀತ ಷಡ್ಗುಣ ನಿಗಮ ನಿರ್ವ್ಯೂಢ ವೈಭವ ನಿಜ ಪರ ವ್ಯೂಹ ವೈಭವ ಅರಿಹಯ ದ್ವೇಷಿದಾರಣ ಹರಪುರ ಪ್ಲೋಷ ಕಾರಣ ಜಯ ಜಯ ಶ್ರೀ ಸುದರ್ಶನ ಜಯ ಜಯ ಶ್ರೀ ಸುದರ್ಶನ.

ಜಯ ಜಯ ಶ್ರೀ ಸುದರ್ಶನ, ಜಯ ಜಯ ಶ್ರೀ ಸುದರ್ಶನ. ಮಹಿತ ಸಂಪತ್ಸ ದಕ್ಷಣ, ವಿಹಿತ ಸಂಪತ್ಸ ದಕ್ಷರ. ಷಡರ ಚಕ್ರ ಪ್ರತಿಷ್ಠಿತ, ಸಕಲ ತತ್ವ ಪ್ರತಿಷ್ಠಿತ. ವಿವಿಧ ಸಂಕಲ್ಪ ಕಲ್ಪಕ, ವಿಭುತ ಸಂಕಲ್ಪ ಕಲ್ಪಕ. ಜಯ ಜಯ ಶ್ರೀ ಸುದರ್ಶನ, ಜಯ ಜಯ ಶ್ರೀ ಸುದರ್ಶನ.